ರಘುವಂಶ ಸಮುದ್ರ ಚಂದ್ರ ಸೀತಾಮನ ಕುಮುದ ಚಂದ್ರ ನಮೋ ನಮಸ್ತೆ ಪ್ರಜಾ ಮನೆ ಪ್ರಭುಂಕರ ಗುಣ ಕೀರ್ತನ ಕರುಛಂತಿ.